0: Timothy chapter 6 verse 6
1: o se onyamesom pa abujuo wo mu ye adinya kese
0: onyamesom pa abujuo wo mu no eno na ye adinya kese twaso twaso ko
1: o se